ಕಾಂತಿ ಪದನಿ ಸನಿದ ತಣತ ಜಂ ತಪ ಜುಣ ತಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಕು ಜಂ ಜಂ ಪಮ ಪದಿಂ ತಗಿಟ ನಿಧಮ ಜಂ ತರಿತ ಸನಿದ ಕುಕುಂ ತಗಿಟ ಗರಿಣಿ ತಜಂ ಪದ ನಿತ ತಜಂ ತರಿಗಮ ತಗಿಟ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದ ನಿ ಸಾರಿಗದಿದ್ದೀದ ಗಿಣತು ಸರಿಗಮ ಪದ ನೀ ಸರಿದ ನೀದ